0: ಇದ್ದೀರೆ ಗೊಮು ಮಾಹೇರ್ಲಾದಾತೆ
1: ಹೊಸೆ
0: ಗೊಮು ಮಾಹೇರ್ಲಾದಾತೆ ಹೋ ನಖವಾ ಗೊಮು ಮಾಹೇರ್ಲಾದಾತೆ ಹೋ ನಖವಾ ಟಿಚಾ ಗೋವಾಲ ಕೋಕಣ ದಾಖವಾ ಹೋ ಟಿಚಾ ಗೋವಾಲ ಕೋಕಣ ದಾಖವಾ